ಚಾಂಪೇಯ ಕುಸುಮ ಪ್ರಿಯ ಕುಶಲ ಕೋಮಳಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರಗಣನಾಥಂ ಬಾ ತುಷ್ಟಿರ್ ಪುಷ್ಟಿರ್ ಮತಿರ್ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿ ನಂದಿನಿ ವಿಘ್ನ

ಯದಕ್ಷಿಣ ಸೇವಿತ ಆದಿಶಕ್ತಿಯಮೇ ಆತ್ಮ ಪರಮಾ ಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಫಲದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ ತ್ರಿದಶೇಶ್ವರಿ ತ್ರಯಕ್ಷರಿ ದಿವ್ಯ ಗಂಧಾಢ್ಯ ಸಿಂಧೂರ ತಿಲಕಾಂಕ್ಷಿತ ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ ವಿಶ್ವಗರ್ಭ ಸ್ವರ್ಣಗರ್ಭ ಅವರದಾರ ಭಾಗದೀಶ್ವರಿ ಜ್ಞಾನಗಂವ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ